ಹಂತ ಹಂತನಲ್ಲಿ ನಿಮ್ ಗಜವು ಜಹಾರ ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದಿಶ್ಯತಿ ಹಸಿ ಸ್ಯತಿ ಪಂ